0: ಕಲಾಸ್ ಅವರು ಹರಮಿಕರಂತು ಪರಸ್ಕರಂ ತನಿ ಕುಟುಂಬ ಗುಲ್ಲೆ ಕಿರುನಾಕಾರಾವ್ ದರಸಮಿತ ಪಿಸ್ಕೂಸ್ಕೊಂಡು ವಾಲಂತಮ ಇಂಗನ ತಮ್ ತಮ್ ಪುಲೈ ಅದೇ ಅಪನು ಅದ ಚುಕ್ವಾಜೋಲ್ ಮನಾಯ ದಾತ ಅಂಗ್ಯಾಯ ಬೋನುಮ್ ಕುರ ಅದೇ ಮಾ ಕುಟುಂಬ ದಾ ಬೆಂಕಿಮಿನ್ ಅಂಗೆ ಜೋಲ್ ಮನಾಯ ದಾ ಗೋತಾ ಗೊಂಯ ಕೊಂಯನ್ ಅಸಲಾಮ ಅಲೈಕುಮ್
1: ವಾಲೇಕುಮ್ ಸಲಾಂ ವರಹಮತುಲ್ಲಾಹ ವಬರಕಾತುಹ್
0: ದಾ ಅಟಕಲೇವ
1: ದಾ ಅಟಕಲೇವ ಬಾಲಾಯ ಅಲಿ
0: ಕಲೇವ ಅಸಲ ಅಲ್ಹಮ್ದುಲಿಲ್ಲಾ
1: ಮರೇರೆ ಕುಲುತಿ ಕರೆ ಸರಿ ಗಣೆ ಬಿಡ್ಗಿನಿ ಅಲಮಾರಿ ಕಲಾರು ಸೋರಿ ಸದನ
0: ಅಮ್ಮ
1: ಉರು ಹುಟ್ಟು ಉಳಿತಿನ್ ಅಂಜಿ ಸಮಸ್ಯೆ ಅಂಜಿ ಬಲಾರಿ ಸೋತನ ಮಾರು ಅಂಜಿ ಸಮಸ್ಯೆ ಅಂಜಿ ಮರಾಜಿ ಅಂಜಿ ಅಲ್ಲರ್ ಬಿಡ್ರೋ ನಿಲೇವ ಮಜಾ ಕಲೇವ ಕಲೇರ ಒಲ್ದು ಬಲಾರಿ ಅಲ್ಲೇನ ಅರೆ ಕಾಜಿಬ ಅರೆ ಲೇನ ಇಸ್ಮಿ ಕಾಸೂ ನಮ್ ಲೇನ ಬಿಮಿ ಇಸ್ಮಿ ಸುನ್ಯನ ಬಿಮಿ ಬುನ್ಯನ ತಾಮಿನ ಸಿಸಾದಿ ಅಲ್ಲನ ಜುಮಾಯ ನ್ಯಾ ದೇಜಿಂ ಬಾ ಗಾಯಮಿ ಲೂಮಿನ ಒಲ್ಯ ಅಂಜಿ ಅದಮ ಅವರು ಮರಾಜಿ ಯನ ಉಂಗಲಾರು ಕಮ ಸಪ್ತೈನ ಮಾರ ಗಲ್ಲಾರ ತರೆ ಕ್ರಿಯೆ ಶೇಷು ಸೋಜಾ ಅದರ ಸರಿ ಬಿನೇ ಬಾ ಕೌಸು ಬಾರ ಅಮ್ಮದ ಕ್ರಿ ಉಜಾ ಬಾರ ಸದೆ ಮಹಾರಾಡು ಕುಮಾರ್ ದೇವ ಬಾಸು ಕಮಲಾಮ ಸೋನಾರಿ ಎಂಗೂರು ಮಜಾ ರೇಡಿಯೋ ಆಗಿರಿ ಕತ್ಯ ಕತ್ಯ ಕಮಾಂಜ ಫಂತೈನ್ ಮಾರಿ ಮಜಾ ಅಂದನ್ ಕರಮೆ ಕಮನ್ ಮನಾ ಮಿನೆ ಫಂತಿ ನೀರ ಒಲ್ದು ಕುರು ಕರೆ ಅದುನ ಅದುನ ಸರಿ ಚಶು ಸರಿ ಕ್ರಿ ಉಜಾ ಅಮ್ಮರ ಬಾರ ಸನ್ನಾರ ಒಲ್ದು ನಮ ಅತ್ತಿಮ ಅಲನ ಕಸರ ಅಂಬಲಾದಿ ಆಯ್ತು ಜೌ ಆ ಕರೆ ಜೌ ಸೋ ಕಮಲಾಮ ಜೌ ಸೋ ಗಮನತಿ ಸೋ ಅವಲಾ ಸೋ ಸೈಮ ತುವನೋ ದಾಯ್ ನಪ್ತು ನಿಲೇವಾಯ ಬೇರ ಒಲ್ದು ನಮ ಅವಾಯಿ ಸಮಸ ಸಕ್ಸಿಯ ನಪ್ತು ನಿಲೇವಾಯ ಬಾರ ಮಕಮ ಇಂದು ಸೋ ಬುರು ಗೋಜಾ ಗೊಮ್ನ ಪ್ರೆಸಿಡೆಂಟ್ ಕಮಲಾಮ ಅಂತು ಸೋ ಸೈನ್ಯ ಜಾಫರ್ ಜನಾರು ಮೀನ ಸಮ್ಮನ್ ನಪ್ತು ನಿಲೇವಾಯ ಬಾರ ಮಸೂರಿ ಸುಮನ್ ನಪ್ತು ನಿಲೇವಾಯ ಬೇರ ಒಲ್ದು ನಾವಾಯಿ ಚಾಕುರೆ ಗಾವಲ ಫಂತಮ ಫಂತಿಂ ಪಾವ್ ಅನ್ನ ಕರೆ ಗೊಮ್ನತಿ ಸೋ ದಿ ಶಿನ್ ಮುಸ್ಕೊಂಡು ಅಂದ ಫಲಾ ಸೋದಾ ಜಾ ಅವರು ಮರಾಜನ ಮರಾಜನ ಸೋದಾ ಸೋರಿ ನಿಲೇವ ಮಜಾ ಅಲ್ಲರೋ ನಿಲೇವ ಮಜಾ ಅಲ್ಲ ಅವು ಕಪ್ಪನ ಮಾದು ಉಂಟು ಮೈ ಸುಂದ ಮಾ ಸತ್ತ ಎಂಬ ಚೆನ್ನೋ ಬಾಲ ಯಾರಿ
0: ಗಲಾಸೋರು ಐ ಮೀನ್ ಮಸಾ ಮೈನ ಅಂಕುರದೊನೆ ಅದಮ್ ಕೊಲೆ ಬೋನಮ್ ಕುರಾದೆ ಮಾ ಇಂಗೆ ದಾಜಿ ಕುಟುಂಬ ಬೆಂಕಮಾಯನ್ ದಾಜಿ ಗೋಜೋ ಲ್ಯಾಂಡ್ ಯಾಬೋಜನ ಸಲಾಮ ಅಲೈಕುಮ್
2: ಕೆಲವೇ ಗೊಮ್ಮೆತಿ ಗೊಮ್ಮೆತಿ ಅಬ್ಬೋಯ್ ಗೊಮ್ಮೆತಿ ಬಗನ ಉಮರ ಗೊಮ್ಮೆತಿ ತಮ್ ಕಟ್ಟಿಮರಿಯ ತಮ್ ವಾದ ಗೋಜಿ ಕಟ್ಟಿ ಮಕ್ಕಳು ಗೊಮ್ಮನಂದಿರಿ
0: ನಾಮ್ ಆಮ್ ದಾರಾಯ್
2: ಆಮ್ ಬೈಪಾಸ್ ಬೈಪಾಸ್ ಬೈಪಾಸ್ ಲೇ ಬಾವ್ ಬಗಲ ಕಿಸಲಿ ನಿಫಾನ್ ಜಾ ವರ ಬೋತೊ ಯಾ ಫೋಟೆಲ್
0: ನಾಮ್
2: ಆಮ್ ತೆಮ ಉರ ಸಾಜಿ ಲಂಕಾ ಸೇ
0: ನಾಮ್
2: ಮೊಂಡಿ ಮ ಗೊಮ್ಮೆತಿ ಯಾ ತುವಾ ಮೈ ಉಜನ ಮಂಗಲ ಅಮ್ನ ಪಾಂಗ ಸಲಿಮಾನ ಪತ್ತು ಗೊಮ್ಮೆ ಪತ್ತು ನಾಯ್ ಮನೋಗಾಯ ಗೊಮ್ಮೆ ತುಂಬಾ ಊದಿ ಅಮ್ಮ ಅದಮ್ಮಿಯನ
0: ಮುಸ್ತಫಾ ಮಹಮ್ಮದ್ ಕುರಿಮ ಗೊರೋದೊನೆ ಬಲೋರಿ ಬೋನಮ್ ಅದೇಮ ಕುಟುಂಬ ಬೆಂಕಮಾಯನ್ ಅಸಲಾಮ ಅಲೈಕುಮ್
3: ವಾಲೈಕುಮ್ ಅಸ್ಸಲಾಮ್ ಬಾಲಾಡಿಂದ ಅತ್ತಕಲೇವಾ
0: ಕರೆ ವಾಸಲೆ ಅಲ್ಹಮ್ದುಲಿಲ್ಲಾ
3: ಅಲ್ಹಮ್ದುಲಿಲ್ಲಾ ಸಿ ಐಶಾ ಮಾಮಿನ್ ಮನಜಿನ್ ಗುರು ಗಂಗಾ ಮರೆ ಓಕಿಲ್ ಕರೆಸ ರೇಡಿಯೋ ಕರೆಂಚಿ
0: ಗಲಾ ಸೋರು ಯಾ ಐಶಾ ಮಾಮದ್ ಪರಸ್ಕರಂ ಕುಟುಂಬ ಗುಲೇಬೋ
3: ವಿನ ಪರಸ್ಕರಂ ಕುಟುಂಬ ಗುಲೇ ಫಾಗಿನ ಅಲಕಮಂದಿ ಕುಟುಂಬೇ ಸಕ್ಕಿದ್ರೆ ಉಮರ್ ಹಬೀಬ್ ಸೇರ ಕಾರಣ ಬಾರು ಮಸಾಮಿ ಅಲಸಯ ಗಮ್ಮ
0: ಕುಟುಂಬ
3: ಬರ ಗಮ್ಮ ಅಲ ಶುರು ಹಾಕುರು ಹಸ್ರ
0: Amin.
3: Da makin na Borno State da a wasu rugulce ba alam ne zangun yana da shi na shiru da minti falle ba da an da sani ta da rafan da mun yana ko barakel. Kinnan da saluna black container ba la yare. Wo da sayya ayi su ku saluna black container Libya sen. Maskin surin ba don a chatto shi Lagos shi at da rubularin akai sani an da kada da kike gurin yi ci zana black container kallafin yin Algeria rasulin aulanya kallafin yanda ne ba lare maskin saluna fungin waya ko am gama zata zakliwa masaluna goda sare don maskin na sanyaran ba kin tawo da jide gamna ke cin na isu fara wannan luman goda ne minna gama lun goda ne ya gamna da tsuna ta sayya salori ne ai farkan ne kin ga zo su din hakan ga masalunan godocin zarin zukali amma godocin da maskin godocin na waje fadi yayi je su kusa ne tare fa bon na wanda wai gwamnati falgul sai qur'an qur'an muku na wa makka dan dai kau sai safsa ai su kuluwa bula kulluwa ai ka window to rusa ya an dan kaman da san makan dunon zai sanya su dinna sanya ram da ka kashi sanya ta kure am da ingiri mun ga na da ka sai sanya ne sai din ba giri man ta sakara zai kira sai din ba mare kin tauda ni da sai rogo za ku da an da karan yana mace da ba mare suron da maskin na dai din an da goza ci da roye ta ku ayo baran ji gamme suron maskin na surin bai Allah kam ne luko un ci da rogo tuna da ku ganan sai sa ingi maskin ga dilon ga wuri suru ai mace dai waya kur kamar kada kraka diploma wallahi suru am da giri amma dan dai an da certificate ta suru kullimiya ye awase ma da foto tur tangarci ce ce ta furodon tutulo amma maskin saluna wahala sasan wahala sasan kuttu da kuma da ana da furun zanar wanda
0: amin
3: ana da maskulu mata amma tura kuttu
0: gala zoro yaro askin yana Aisha Muhammad Gorodone Gangamare ni Dr. Gonum bonum kurade ma kutum da bayan gman gala zoro harami karantu da je faraskaram done kutunum gole kruna karau ndara sa mita fisko uskunu da uwalan bayan kada fantina suro paraskrami din na done taji kwa naptundawa ya sawya tumangana tusu loktu ganayro lenye ishen lenye isha taji paraskrami done kutunungule da gwenye konyen